ಭೂಷಣಂ ಜಾನಸ್ತಂಭಂ ಹಸ್ತಾಭ್ಯಾಂ ಚಾಪೆ ಶುಭ್ರಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲಗದಾಕಟ್ಕಂ ಜ್ವಾಲಾಪುಂಜೋದ್ವಕೇಶವಂ ಮೇರುಂ ಪ್ರಕ್ಷಿಣಂ ಕೃತ್ವಾ ಸರ್ವದೇವಾತ್ಮಸಿದ್ಧಿದಂ

ಪಿಪತೆ ರಖಿಲಂ ಮಧುರಂ ಕರ್ಣಂ ಮತಂ ಹರಂ ಗಮಂ ಮಧುರಂ ಸಮಿತ ಮಧುರಾಧಿಪತೆ ರಖಿಲಂ